0: ಉಪಾಖಾಂಡ ನಾಭ ಚಡ್ತಾರೆ
1: ಜೀವನ್ಗಾರ
0: ದೀಪಕ ಪ್ರಕಾಶ ಜೀವ ಮಾವ ಧ್ಯಾನ ಮೇ ಮಾರ್ಗ ಪಾವೆ
1: ಸಾಧು ಸಂಗಲ್ ಜೋತ್ ಬಿಟ್ಟಾವೆ
0: ತಿನ್ ಸಂತನ್ ಕೀ ವಾಂಚೋ ತೂರ
1: ನಾನಕ ಕೀ ಅರ್ ಲೋಚಾ ಪೂರ
0: ಮನ್ ಮೂರ ಕಾಹೆ ಬಿಲ್ಲಾಯೆ
1: ಲಿಖೇ ಗಾ ಲಿಖ್ಯಾ ಬಾಯೆ
0: ದುಃಖ ಸುಖ ಪ್ರಭ ದೇವನ ಹಾರ
1: ಅವ್ಯಾಗ ತು ಜಿಸೇ ಚಿತಾರ
0: ಜೋ ಕಜ ಕರೇ ಸೋಈ ಸುಖ ಮಾನ
1: ಲಗಾಏ ಫಿರೇ ಅದಾನ
0: ಕೌನ್ ವಾಸ್ತಾಯಿ ತೇರೇ ಸಂಗ ರಾಮ ನಾಮ ಜಪ ಹಿರ್ದೇ ಮಾಯ
1: ನಾನಕ ಪಸೇ ತೀ ಕರ ಜಾಯ
0: ಜೇಸ ಬಕರ ಕೋ ಲೈನ್ ತು ಆಯಾ
1: ರಾಮ ನಾಮ ಚಂದನ ಕರವಾಯಾ
0: ತಾಜಬ ಮಾ ಲ್ಯೋ ಮನ ಮೋಲ
1: ರಾಮ ನಾಮ ಹಿರ್ದೇ ಮೇ ತೋಲ
0: ಲಾಲ್ ಖೇಪ ಸಂತೇ ಸಂಚಾಲ
1: ಅವ್ಯಾಗ ಬಿಖ್ಯಾ ಜಂಜಾಲ
0: ಧನ ಧನ ಕಹೇ ಸಭ ಕೋಯ
1: ಮುಕುಟ ಜಲಾರ ਦਰ ਕੇ ਸੋਏ
0: ਏ ਬਾਪਾਰ ਬਿੱਲਾ ਬਾਪਾਰੇ
1: ਨਾਨਕ ਦਾਗੇ ਸਦ ਬਲਿਆਰੇ
0: ਚੰਨ ਸਾਧਕੇ ਤੋਏ ਤੋਏ ਪੀਓ
1: ਰਮ ਸਾਧਕੋ ਆਪਣਾ ਜੀਓ
0: ਸਾਧ ਕੀ ਤੂਰ ਕਰੋ ਇਸ ਨਾਲ
1: ਸਾਧ ਉਪਰ ਜਾਈਏ ਗੁਰਬਾਨ
0: ਸਾਧ ਸੇਵਾ ਬਟ ਭਾਗੀ ਪਾਈਏ
1: ਸਾਧ ਸੰਗ ਹਰ ਕੀਰਤਨ ਗਾਈਏ
0: ਅਨੇਕ ਬਿਗੰਦੇ ਸਾਧੂ ਰੱਖੇ
1: ਹਰ ਗੁਣ ਗਾਏ ਅੰਮ੍ਰਿਤ ਰਸ ਚਾਕੇ
0: ਓਟ ਗਈ ਸੰਤੇ ਦਰਾਇਆ
1: ਸਰਬ ਸੁਖ ਨਾਨਕ ਦੇ ਪਾਇਆ
0: ਮਿਰਤਕੋ ਜੀ ਵਾਲਨਹਾਰ
1: ਕੇ ਗੋ ਦੇਵਤਾ ਦਾਰ
0: ਸਰਬ ਨਿਦਾਨ ਜਾਗੀ ਦੇ ਸ੍ਰੀ ਮਾਏ
1: ਗੁਰੂ ਲਿਖੇ ਗਾ ਲੈਣਾ ਪਾਏ
0: ਸਭ ਕੁਛ ਤਿਸਕੋ ਕਰਨੇ ਜੋਗ
1: ਇਸ ਬਿੰਦੂ ਸਰਵਾਨੋਗ
0: ਜਪ ਜਨ ਸਦਾ ਸਦਾ ਦਿਨ ਰਹਿਣੀ